ಕಡದಿ ತನ್ ಕಡೆ ಉದರ ಕಡದ ಕಡದ ಕಡದ ಕಡದ ಕಡದ ಇದಕ್ಕೆ ಜನ್ನು ತಾಕದಿ ಇದಕ್ಕೆ ಜನ್ನು ತಾಕದಿ ಇದಕ್ಕೆ ಜನ್ನು ತಾಕದಿ ಇದಕ್ಕೆ ಜನ್ನು ತಾಕದಿ ಇದಕ್ಕೆ ಜನ್ನು ತಾಕದಿ ಇದಕ್ಕೆ ಜನ್ನು ತಾಕದಿ ನನ್ನ ದನಿಗೆ ನಿನ್ನ ದನಿಯಾ.